0: ಹಂಗಿನಿ ಹೋ ಜಮನಿ ಹೈನೆ ತಿನ್ನ ಜಮ್ಮ ತುಪ್ಪಾನೆ ತಾವತ್ತಾನಿ ಹೋಯ್ರಿ ಯಾ ಯಾವ ಬೇಕು ಕೇಟಾರು
1: ಆಮೇಲೆ ತ ಮನ್ಸಿನ ತೆಗೆಕೋ ಶಿರುವಾರ ನಾಲ್ಕು ಬಸ ಬರ್ಬಾರ ಕಸೋ ಜಿತಾ
2: ಓ ಹೋ
0: ಗಾಯ